0: ಕೊಟ್ಟ. ಒಬ್ಬ ವಿತಗಿನ ಎನ್ನೆ
1: ರಸವತ್ ಕರಾಯ್
2: ಪೇ ರಟತಟ ಪೇನ್ ಪೇ ಅಲುತ್ವನ ಅಲುತ್ ಪೇ

0: ಕಾದ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ದಶಕ ಗಣನಾವಕ್ ಪುರಾ ವೇದನಾವ ನೇಣಗಳ ಸ್ಯಾಮ ಗೆದರಕಮ ಸಿತಿಯುತು ವಿದ ಮಹಾತ್ಮ್ಯ ಸಿದ್ಧಾಲೇಪ
2: ಮಮತ್ ತೊಯಾಲ ವಗೇಮ ಮಟ ಮಂಕೌದ ಗಿಯನೇಕ ಪ್ರಶ್ನೆಯಕ್ ಕುನೇ ನೇ ಮಟ ಓನೆ ದುರ ಯನ್ನ
3: ಲೋಕಿತ ಮಾಲೋಕ್ಯ ಕುನು ಆಲೋಕ ಆಲೋಕ ಅಪಿ ಹೆಮೋಟಮ ಓನೆ ಮೇ ವಗೇ ಧೈರ್ಯ ಶಕ್ತಿಯಕ್ ನೇದ ಮೇ ವಗೇ ಆಲೋಕ್ಯಕ್ ನೇದ
4: සතිය දවස්වල උදේ 6ට Net FM Alpha Studio හලා දවසම ආලෝකමත් කරගමු.
5: Net FM Alpha Studio with Kasani and Lehansa.
1: දශක ගණනාවක් පුරා වේදනාවන් නිහඬ කළ සෑම ගෙදරකම සිටිය යුතු වෙද මහත්මයා සිද්ධාලේප.